ಅಮ್ಮ ಭಾರತ ಮಾತಾ ವಂದನಮ್ಮ. ನೀವೇ ವಿಧಯಕ, ನೀವೇ ಧರ್ಮಕ, ನೀವೇ ಹೃದಯಕ, ನೀವೇ ಮರ್ಮಕ, ನೀವೇ ಪ್ರಾಣಮು, ನೀವೇ ದೇಹಮು, ನೀವೇ ಪ್ರೇಮಮು, ನೀವೇ ಶ್ರೇಯಮು. ವಂದನಮ್ಮ ಭಾರತ ಮಾತಾ ವಂದನಮ್ಮ. ವಂದೇ ಮಾತರಂ ಯೇ ಶಬ್ದ ಅಬ್ ಪ್ರತ್ಯೇಕ ಭಾರತೀಯಕ್ಕೆ ಹೃದಯ ಮೇ ವಿರಾಜಮಾನ್ ಹೋ ಗಏ ಥೆ. ಆ ಸೇತು ಹಿಮಾಚಲ್ ಗೂಂಜತಾ ಸ್ವರ, ಸತ್ಯ ಪಾವನ್ ಔರ್ ಪರಂ ಹೈ ಅಡಿಗ ಹರ್ ಭಾರತೀಯ, ಮನ್ ಮೇ ನಹೀ ಕೋಯಿ ಭರಂ, ವೇದೋ ಸೇ ಭೀ ವಂದನೀಯ ಹೈ, ಜಯ ಘೋಷ ವಂದೇ ಮಾತರಂ. ವಂದನ್ ಹೈ ವಂದೇ ಮಾತರಂ, ಜಯ ಘೋಷ ವಂದೇ ಮಾತರಂ.